0: ದಶಮಪಹ 95.7 ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪರವರು ನವ್ಯಾಯ
2: ವಿಲಾವ ಒಬ್ಬ ವಿತ ಗಿನಾ